0: ಅವರು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಭಾರತಸ್ಯ ದ್ರುತಗತ್ಯ ವರ್ಧಮಾನಸ್ಯ ವಿಶ್ವಸನೀಯ ವೈಶ್ವಿಕ ಶಕ್ತಿರೂಪೇಣ ಪರಿವರ್ತನಸ್ಯ ಪ್ರೇರಕ ಶಕ್ತಿಃ ರಾಷ್ಟ್ರ ಪ್ರಥಮಸ್ಯ ಸಿದ್ಧಾಂತಃ ಏವ ಅಸ್ತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ನವದಿಲ್ಯಾಂ ಏಕೇನ ನಿಜ ವಾರ್ತಾವಾಹಿನ್ಯಾ ಆಯೋಜಿತೆ ಸಮ್ಮೇಳನೆ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ವಿಗತ ದಶಕೆ ದೇಶಸ್ಯ ಉಪಲಬ್ಧಯಃ ವಿಶ್ವಾಸೆ ಸ್ಥಿರತಾಯಾಂ ಬೃಹತ್ತರ ವೈಶ್ವಿಕ ಕಲ್ಯಾಣಾಯ ಪ್ರತಿಬದ್ಧತಾಯಾಂ ಚ ನಿಹಿತಾಃ ಸಂತಿ.
2: ಭಾರತ ಜೋ ಕರ್ ರಹಾ ಹೈ ವೋ ಆನೆ ವಾಲೆ 1000 ವರ್ಷ ಕಾ ಫ್ಯೂಚರ್ ಲಿಖನೆ ವಾಲಾ ಹೈ ಔರ್ ಯಹಿ ದುನಿಯಾ ಕೇ ಲಿಯೆ ಸಬ್ಸೆ ಬಡಿ ಭಾರತ ಕಿ ಗಾರಂಟಿ ಹೈ. ಭಾರತ ಫಾಸ್ಟ್ ಗ್ರೋಯಿಂಗ್ ಇಕಾನಮಿ ಬಿ ಹೈ, ಏಕ್ ಕ್ರೆಡಿಬಲ್ ಇಕಾನಮಿ ಬಿ ಹೈ.
1: ಸಂಪ್ರತಿ G7 ಶಿಖರ ಸಮ್ಮೇಳನೆ ಸ್ವಸ್ಯ ಸಹಭಾಗಿತಾಯಾಃ ಉಲ್ಲೇಖಂ ಕುರವನ್ ಸಹ ಅವದತ್ ಯತ್ ರಾಷ್ಟ್ರೀಯ ಹಿತಂ ಸರ್ವೋಪರಿ ಸ್ಥಾಪಯಿತುಂ ಭಾರತಸ್ಯ ಅವಿಚಲ ಪ್ರತಿಬದ್ಧತಾಂ ವೈಶ್ವಿಕ ನೇತಾರಃ ಸ್ವೀಕೃತವಂತಃ. ಸರ್ವಕಾರಸ್ಯ ದ್ವಾದಶ ವರ್ಷಾಣಾಂ ಕಾರ್ಯಕಾಲಸ್ಯ ಉಲ್ಲೇಖಂ ಕುರವನ್ ಪ್ರಧಾನಮಂತ್ರಿ ಅವದತ್ ಯತ್ ಸ್ವಚ್ಛ ಭಾರತ್ ಮೇಕ್ ಇನ್ ಇಂಡಿಯಾ ಖಾದಿ ಪ್ರಚಾರಃ ಸ್ಥಾನೀಯ ಉತ್ಪಾದನಾಂ ಸಮರ್ಥನಂ ಇತ್ಯಾದಯಃ ಉಪಕ್ರಮಃ ಸಫಲಃ ಅಭವನ್ ಯೇನ ನಾಗರಿಕಾಃ ರಾಷ್ಟ್ರ ನಿರ್ಮಾಣಸ್ಯ ಭಾವಂ ಅಂಗೀಕೃತವಂತಃ. ಪ್ರಧಾನಮಂತ್ರಿ ಅವದತ್ ಯತ್ ಸದ್ಯಃ ಏವ ಕೇಷುಚಿತ್ ವರ್ಷೇಷು ಪ್ರಾಯಃ 25 ಕೋಟಿಶಃ ಜನಾಃ ನಿರ್ಧನ ವರ್ಗಾತ್ ಬಹಿಃ ಸಮಾಗತಃ ಯೇನ ವಿಶಾಲಃ ನವ ಮಧ್ಯಮ ವರ್ಗಃ ಉದ್ಭೂತಃ ಆರ್ಥಿಕ ಕ್ರಿಯಾಕಲಾಪಾಶ್ಚ ಪ್ರವರ್ಧಿತಃ. ಲಕ್ನೌನಗರೆ 15 ಛಾತ್ರಾಣಾಂ ಮೃತ್ಯೋಃ ದುಃಖದ ಅಗ್ನಿಘಟನಾಯಾಃ ಅನಂತರಂ ದ್ರುತ ಕಾರ್ಯಾಚರಣಸ್ಯಾಂತರ್ಗತಂ ಆರಕ್ಷಕಾಃ ಗತರಾತ್ರೌ 6 ಜನಾನಾಂ ವಿರುದ್ಧಂ FIR ಇತಿ ಪಂಜೀಕೃತವಂತಃ. ತೇಷು ಚತ್ವಾರಃ ಚ ನಿಗಡಿತಾಃ. ಮುಖ್ಯಮಂತ್ರಿಣಃ ಯೋಗೀ ಆದಿತ್ಯನಾಥಸ್ಯ ನಿರ್ದೇಶಾನುಸಾರಂ ಲಕ್ನೌ ವಿಕಾಸ ಪ್ರಾಧಿಕರಣಸ್ಯ ಅಗ್ನಿಶಾಮಕ ವಿಭಾಗಸ್ಯ ವಿದ್ಯುತ್ ವಿಭಾಗಸ್ಯ ಚ ಚತ್ವಾರಃ ಅಧಿಕಾರಿಣಃ ಅಪಿ ನಿಲಂಬಿತಾಃ ಅಭವನ್. ಲಕ್ನೌನಗರೆ ಅಗ್ನಿಘಟನಾಯಾಃ ಸಂದರ್ಭೆ ಅಲಿಗಂಜ್ ನಗರಸ್ಯ ಆರಕ್ಷಕೈಃ BNS ತಥಾ ಉತ್ತರ ಪ್ರದೇಶ ಅಗ್ನಿಶಾಮಕ ಸೇವಾ ಅಧಿನಿಯಮಸ್ಯಾಂತರ್ಗತಂ ಪ್ರಾಸಂಗಿಕ ಖಂಡೇಷು 6 ಅಭಿಯುಕ್ತಾನಾಂ ಅನ್ಯಾಂಚ ಉತ್ತರದಾಯಿ ಜನಾನಾಂ ವಿರುದ್ಧಂ FIR ಪಂಜೀಕೃತಂ ಅಸ್ತಿ. ಯತ್ರ ಹ್ಯಃ ದುಃಖದ ಅಗ್ನಿಪ್ರಕೋಪಃ ಅಭವತ್ ತಸ್ಮಿನ್ ಭವನೆ ಅನಧಿಕೃತ ನಿರ್ಮಾಣಸ್ಯ ವಿಷಯೆ 16-2000 ವರ್ಷೆ ವಿಧ್ವಂಸಾದೇಶಃ ಪ್ರಸಾರಿತಃ ಆಸೀತ್. ಪರಂಚ ಮಾಸದ್ವಯಾಭ್ಯಂತರೆ ಏವ ಆದೇಶಃ ನಿರಸ್ತಃ ಅಭವತ್. ಏತದತಿರಿಚ್ಯ ರಾಜ್ಯ ಸರ್ವಕಾರೇಣ ಅಗ್ನಿಘಟನಾಯಾಃ ಉಚ್ಚಸ್ತರೀಯ ಅನ್ವೇಷಣಸ್ಯ ಆದೇಶೋಪಿ ಪ್ರದತ್ತಃ. ಘಟನಾಯಾಃ ಅನ್ವೇಷಣಾರ್ಥಂ SIT ಇತಿ ವಿಶೇಷ ಅನ್ವೇಷಣ ದಲಸ್ಯ ನಿರ್ಮಾಣಮಪಿ ಕೃತಮಸ್ತಿ. ದಲಂ 7 ದಿನೇಷು ಏವ ಸ್ವಸ್ಯ ಪ್ರತಿವೇದನಂ ಸಮರ್ಪಯಿಷ್ಯತಿ. ಹ್ಯಃ ಅಪರಾಹ್ನೆ ದುಃಖದ ಅಗ್ನಿಘಟನಾಯಾಂ ನ್ಯೂನಾತಿನ್ಯೂನಂ 15 ಜನಾಃ ಮೃತಾಃ. ತೇಷು ಅಧಿಕತಯಾ 16-25 ವರ್ಷೀಯಾಃ ಛಾತ್ರಾಃ ಆಸನ್. ಅಲಿಗಂಜ್ ನಗರಸ್ಯ ಪುರೈನಿಯಾ ಕ್ಷೇತ್ರೆ ಏಕಸ್ಯ ಆಪಣಸ್ಯ ಉಪರಿ ಕಾರ್ಯರತೆ ಅನಿಮೇಷನ್ ಕೋಚಿಂಗ್ ಕೇಂದ್ರೆ ಅಗ್ನಿಪ್ರಕೋಪಃ ಅಭವತ್ ಯೇನ ಛಾತ್ರೇಷು ಆತಂಕಃ ಉತ್ಪನ್ನಃ. ನವವ್ರಣಿತಾಃ ಛಾತ್ರಾಃ ಕಿಂಗ್ಸ್ ಜಾರ್ಜ್ ಚಿಕಿತ್ಸಕೀಯಂ ವಿಶ್ವವಿದ್ಯಾಲಯೆ KGMU ಲಖನೌ ಇತ್ಯತ್ರ ಪ್ರವೇಶಿತಾಃ ಚ ಸಂತಿ. ಅಧಿಕಾಂಶಾಃ ಶ್ವಾಸಾವರೋಧೇನ ಮೃತಾಃ. ಭಾರತಸ್ಯ ಹಜ ಸಮಿತ್ಯಾ ಹಜ 27-2000 ಕೃತೆ ತೀರ್ಥಯಾತ್ರಿಭ್ಯಃ ಆವೇದನಪತ್ರಾಣಿ ಆಮಂತ್ರಿತಂ. ನೀತ್ಯಾಃ ವಿಮೋಚನಂ ಕುರ್ವನ್ ಅಲ್ಪಸಂಖ್ಯಕ ಕಾರ್ಯಮಂತ್ರಿ ಕಿರೆನ್ ರಿಜಿಜುಃ ಹ್ಯಃ ಅವದತ್ ಯತ್ ಯಾತ್ರಿಣಃ ಭಾರತೀಯ ಹಜ ಸಮಿತಿ ಪೋರ್ಟಲ್ ತಥಾ ಹಜ ಸುವಿಧಾ ಆಪ್ ಮಾಧ್ಯಮೇನ ಚ ಆವೇದನಪತ್ರಾಣಿ ಆನ್ಲೈನ್ ಮಾಧ್ಯಮೇನ ಪ್ರೇಷಯಿತುಂ ಶಕ್ಯಂತೆ. ಯೇನ ಪ್ರಕ್ರಿಯಾ ಅಧಿಕಾ ಸರಳಾ ಸುಲಭಾ ಚ ಭವಿಷ್ಯತಿ. FIH ಪ್ರೊ ಲೀಗ್ ಲಂಡನ್ ರೌಂಡ್ ಇತ್ಯಸ್ಯ ಉದ್ಘಾಟನ ಕ್ರೀಡಾಯಾಂ ಭಾರತೀಯ ಪುರುಷ ಹಾಕಿ ದಲಂ ಅದ್ಯ ಪಾಕಿಸ್ತಾನ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.